ಸಮೀಪಕೇನ ಪೋರು ಚೀರ ತಪ್ಪ ಕೇನಪ್ಪನ್ನು ನುಣಿತಾರೆ ದೂರ ಕೋಲರಲ್ಲದ್ದಾರ ಕಮಿವೆನ್ನರಂಕ.

ಕರನಾರ ವೆಂಗೀಸ ಪೆರಾರ ಸಭೆ ಕುಂಬಂಗಿ ಚಾಲಗಾದ ಮಾಲಿ ಮೂವಿನ ಗಂಡೆ ಗನ್ನಪ್ಪ ಕೇ ಪಿರಸೇ ನಾನ ಮಡ್ಡು.